0: ಶ್ರುತಿವಾಣಿ
1: ನಾರ್ನಿ ನಮಾರ್ನಿ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಟು ಶ್ರುತಿವಾಣಿ ಆನ್ 5 VBI 103.1 FM ಅಡಲೇಡ್ಸ್ ಮೋಸ್ಟ್ ಫೇವರೇಟ್ ಕಲ್ಚರಲ್ ರೇಡಿಯೋ ಸ್ಟೇಷನ್. ದಿಸ್ ಈಸ್ ಪ್ರಸನ್ನ ತಾಮನ್ಕರ್, ಯುವರ್ ಹೋಸ್ಟ್ ಫಾರ್ ಟುಡೇ. We have just finished celebrating Ganesha Chaturthi, and as you can remember, in last week's episode, Narayanji played some wonderful Ganesha songs, and in today's episode, I would like to play for you Rag Hamsadhvani, which epitomizes Lord Ganesha. So first up, let's listen to Vatapi Ganapatim Bhaje by